0: ka lai sani maashi welcome yai
1: yera mana na tu taza elo angi di parwo mo deti la sun ko
0: oi hai mana dekhi shukriya dekhi dher jota behada mana na ki
1: mana na khushala
0: bas inshla chenan de afti wala shur ke na thora tol shuguno yer jiti da bal tarz banade o se kim tarz da bata allai abya bal tarz ki bi
1: da
0: da chikim ne kana la ka aga dil ta pa mukashtana pakali bane kana
1: acha pore lord da kasa
0: da patana sta da ke chen da rapta me nasta bar sara
1: acha mo che der
0: acha nur ar sa ya da waqt ri zindagi da shadu
1: alhamdulillah bro bilkul msd shabar abari bas program de wuru malmuz mo khana da kara mo che msd salam mo ka
0: mana de ke shukriya ki salam de bilkul aur se da der jo ta mana de ke shukriya ki nur pasla de se bilkul velashi
1: ನನ್ನ
0: ಶುಭ ಸರ್ ಡೇರ ಜೊತೆ ಮನಲ್ಲದೆ ಕಾಲ್ ಕವಲಿ ಯೋ ಜಹಾನ್ ವಣ ವತನ್ ದೋಸ್ತ್ ಯೋ

0: ಕಡೆ ಸೀತಮ್ಮನ ಅವ್ರ ಗಾಂವಕ್ಕೆ ಸೋಂಕರ ಸರ ಓರ್ವೆ ಅವರ್ ಸರ ಅವರ್ ಸರ ಮೆಸೇಜ್ ಹಾರ ರೌಂದಿ ಏನೇ 0345 ಸರ್ ಏನೇ 3285 ಅದೇ ನಂಬರ್ ಮೆಸೇಜ್ ಆಮೇಲೆ ಇವರ್ ಸರ 85 ಇಡ್ತೀರಿ ಮನೆ ಕಸೂಕರ್ ಲಜಿ ಹೇರ್ದಾರ್ ಲಜಿ ಸೈದು ಅದೇನೆಲ್ಲ ಅವ ಚಿಕ್ಕಿಮ್ಗೆನ 85 ಇಡ್ತೀರಿ ಮನೆ ಹೇರ್ದೆ ಎಷ್ಟೇ ಪರ್ ಗಾಂವ ಪರ ಚಿಕ್ಕಿಮ್ಗೆನ ಇಂತಿಸಾರುಕೆ ಓ ಅವ್ರ ತಿಂಗ್ ತಾ ಮಿಶಾಲ್ ದಾವೆ ಕನ ಚಿಚಾ ತಾ ಮು ಕನ್ನವಿ ದಿಸ್ ಪೇಪರ್ ಗಾಂವ ಕೆ ದೆ ಮೆಸೇಜ್ ಕವಲೆ ನಗಿತ ದಾವೆ ಕನ ಚಿ 7 ಬಜೆ ನ ಬಸ್ ಸುಮ್ರಹ ಅವ್ರ ತಿಂಗ್ ದಿ ಮೆಸೇಜ್ ದಕಿನ ಪಠೆ ಮನೆ ದೇವಲ್ ಮೆಸೇಜ್ ಚಿಕ್ಕಿಮ್ಗೆನ ಆಗ ಶಾಮಿಲ್ ಇಲ್ಲಿ 7 ಬಜೆ ನ ಬಾದಿ ಕೆ 7 ಬಜೆ ನ ಬಾದಿ ಚಿಕ್ಕಿಮ್ಗೆನ ಫೇಸ್ ಕಿಸ್ ಮದಲ್ತ ಎಂಟರ್ಟೈನ್ಮೆಂಟ್ ಸುಣ್ಣವಿ ಎಂಟರ್ಟೈನ್ಮೆಂಟ್ ಸುಣ್ಣವಿ ಮತ್ತು ಸ್ವಲ್ಪ ಮೆಸೇಜ್ ಏನೋ ಚಿಕ್ಕಿಮ್ಗೆನ ಟೈಮ್ ಬನ್ನಿ ಶಾಮಿಲ್ ಇಲ್ಲಿ ಯೋಗಿಲ್ಲ ದಾನಕ್ಕೆ ಎಜ್ಜಕ ಚೇ ಚಿಕ್ಕಲ ಹಾ 10 ಬಜೆ ಟೈಮ್ ಕೀಡಿ ನಾವು ಅವ್ರ ತಿಂಗ್ ತಮ್ಮ ಜೊತೆ ಮೆಸೇಜ್ ರೂಶಿಗೆನ ಜೊತೆ 11 ಬಜೆ ನ ಬರ್ತಾ ಚೇರ ಯಾರ ಇನ್ನೂರು ಮೆಸೇಜ್ ಮಾಕಿಗೆನ ಕೆನಿ ಕಿಯ ಹಾ ಪಂಚಾಸಿ ತ್ರಿಯಾಸಿ ಮನೆ ಫ್ರೀ ವಲ್ ನಾವು ಇದು ನಾವು ಡೇರ್ ಜೊತೆ ಮನ ಶುಕ್ರಿಯಾ ಮುಖಿ ಟೋಲ್ ಸುಮ್ರಹ ಗುಲ್ ಗುಲ್ ಲಿಸ್ನ ದಿ ಸಮಯ ದಿ ಟೋಲ್ ವಲ್ ಚಿಕ್ಕಿಮ್ಗೆನ ಕಾಲೋ ಮೆಸೇಜ್ ಓ ಶಾಮಿಲ್ ಇಲ್ಲಿ ನುಗುರಿ ಪರ್ ಗಾಂವ್ಷನ್ ನೆಕ್ಸ್ಟ್ ಕಲರ್ ಸುಗ್ರ ಸಿರೆ ಕಿಮ್ ನಾ ಸಲಾಮ್ ಅಲೈಕುಮ್ ವಾಲೈಕುಮ್ ಅಸ್ಸಲಾಮ್ ಓ ಖರಕೆ ಮಸ್ಸು ಖಬರ್ ಕಿದ ಕಿಮ್ ಜಿನಾ ಅಚ್ಛಾ ರಾಬಿಯಾ ತುರ್ಕಡ ಮೇ ತಪರ್ ಗಾಂವ್ ಖೇರ್ ಕಲಾ ಸಡಿ ಮಾಚಿ ವೈ ಅವರ್ ಸರ ನಾ ದಿಯ ನ್ಯೂ ಮೇ ಸರಂಗ ದೋ ವೈ ಶಾದ ಅಲ್ಹಮ್ದುಲಿಲ್ಲಾ ಕೆ ಪೇ ಸಿ ಕಾಲೇ ಕೋ ಅಚ್ಛಾ ಯೋ ವಿಚ ಕಾಲೋ ಕಾ ಸೋ ಬಿಯಾ ಸ್ಪೇ
1: ಪ್ರೋಗ್ರಾಮ್
0: ಕೆ ಕಾಲೋ ಕೋ ಅಚ್ಛಾ ಆಗಿ ಅಚ್ಛಾ ಆಗಿ ಕಪಡೆ ಗಂಡಲೆ ಹೊತ್ತು ಚಿಕ್ಕಿಮ್ಗೆ ಪ್ರೋಗ್ರಾಮ್ ಕಿ ಕಾಲೋ ಕೋ ಅಚ್ಛಾ ಮನನ ದಿಕ್ಕೆ ಶುಕ್ರಿಯಾ ದಿಕ್ಕೆ ಬಸ್ ತೋಲ್ ಕಿಮ್ ಕಾಲ್ ಒಲಗಿ ಖಬರ್ ಕಿಸಿದ್ರ ಸರ್ ಔಷಧಿ ಅದೇ ಸರ ಚಿಕ್ಕಿಮ್ಗೆ ನೀವು ಕಡ ಚಿಕ್ಕಿಮ್ಗೆ ಮುಷ್ಟಿದ ಪ್ರೋಗ್ರಾಮ್ ಅವ್ರಿ ಅಚ್ಛಾ ಸಲಮಿನ ಡೈರಿ ಸುತ್ತಾವ ನಮ್ಮ ಸಲಮಿನ ಅದೇ ನೇಕ್ ಪರಿಗಮಿಸ್ತಾವ ಸರ್ ಬಿಲ್ಕುಲ್ ಕಿರ್ನದಿ ಮಾದಿರಿ ಏ ತರೀಕ್ ಬೇ ಮಾಷಲ್ ಅಷ್ಟ ಬರಬಾರ್ದ ಬಿಲ್ಕುಲ್ ಹೊರತ್ ಬೈಕಿಮ್ ಸ್ಪೆಷಲ್ ಪ್ರೋಗ್ರಾಮ್ ಮೇನ್ ಶಾಲಾ ಚಿಕ್ಕಿಮ್ಗೆನ ಅದೇ ಮೂಲ ಕಿಮ ಶೋ ಚಿಕ್ಕಿಮ ಎನಿವರ್ಸರಿ ಡೇ ವಿಕನ ದ್ವಯಮ ಎನಿವರ್ಸರಿ ಡೇ ಅವು ಪಚ್ಚಿಸ್ 4 2000 ಸನಮಿ ಸತ್ತಾಯಿಸಿದಾರೆ ತಾಕಿ ನಾವು ಪರೀಕ್ಷೆ ಸುಮಾರು ಅವ್ರ ದಿಂಗಿದೆ ಎಲ್ಲಿ ಸುಮ್ಮನೆ ಪಾರ್ಟಿಸಿಪೇಟ್ ಚಿಕ್ಕಿಮ್ಗೆನ ಅಡ್ವಾನ್ಸ್ ತಯಾರಿ ಕಳಿಸಿ ಶಬ್ಬಲ್ ಸಾಹೇಬ್ ಫಂಕ್ಷನ್ ಶೋ ಪ್ರೋಗ್ರಾಮಿ ಪಿರಾ ಕವಿ ಪಿರಾ ಇವ ಅವ್ರೆ ಸಿಕ್ಕಿಮ್ನಿಗೆನ 25 ಮನೆ ಸಿಕ್ಕಿಮ್ನಿಗೆನ ಆ ಸ್ಪೆಷಲ್ ಟ್ರಾನ್ಸ್ಮಿಷನ್ ಅದರ ತಾವು ಚಲಾವ ಅಚ್ಛಾ ಖುರಾಕಿ ಪ್ರೋಗ್ರಾಮ್ ಕೆ ಸರ್ ಸರ್ ಶಾಮಿಲ್ ಅವಿ ಸರ್ ಸರ್ ಸರ್ ಸರ್
1: ಅವರ ಮನ ಅಮರ ಅರ್ವಾ ಜಾಲತಾ ಅರ್ಲಿನತಾ ಮುನಾಹಿತಾ ಫಾತ್ಮಾ
0: ಚೋಟ ಮರ್ವಾ ಚೋಟ ಗುಲಾಲೇ ಹೂ ಕೆನಾ ಚಿ ಬಲ್ಲೆ ಸರ್ ಡೈರ್ ಜೊತೆ ಗಾಂವ್ ಕೆ ಕಾಲೋ ಕೈಯೋ

ಕರ್ನಾಟಕ ಕಿಮಾ ಸೊಂಗ್ ದರ್ತಾ ಬ್ಲೇಕ ದಿಲ್ ರುಬಾ ಹಟಕ ವ್ಯಾಯ ಕನ ಅವೇಶೆ ಅಗೇನ ಅಚ್ಛಾ ವೆಲ್ಕಮ್ ಸ್ವೀಟ್ ಮಾಮ ಜಾನಾ ಚೆ ಸಲಾಮ ತುತ ಔ ಟು ಲಿಸನ್ ತಮ ಸಲಾಮಿನ ವರ್ಕ ಇಟ್ಸ್ ಮೈ ಸಜ್ಜಲ ಸಜ್ಜಲ ಡೇರ ಸುತ ಮನ ಯೋ ಜಹಾನ್ ಮನ ಶುಕ್ರಿಯಾ ಬೇಹದ ಬೇಹದ ಮನ ದೇಸರ ಸರ ಚಿಕಿಮ್ ಕನ ಇನ್ ಪ್ರೋಗ್ರಾಮ್ ಡಿ ಪರಹಮ ಹೋಚಿ ತರಿಕ್ ಬೇ ಹೊರಸಿ ಅವೇ ಚರಾ ಸನ ದರ್ಶಕನ ತದಾ ಸುಕ ಜೆ ಪ್ರೋಗ್ರಾಮ್ ಮಸೆ ಅಭ್ಯಾಯ ಕನ ಸರಡೆ ಇದು ತಮನ್ನ ಅಜ ಸಲಾಮ ಅಲೈಕಮ್ ಜಿ ಸಾಹೇಬ ಸೈ ಸ ಜವರಿಯಾ ವಜೀರ ಚೆ ಗುಲಲೇತ ಗ್ರೇಡ್ ಮಲೇ ಕಾ ತರು ಶಿಖಾಂತ ಅಚ್ಛಾ ದಯು ಸಲಾಮ ಹೊರಿ ಸನ ವೈ ಶಕಳಾ ವೇ ಕನ ಅಭ್ಯಾಯ ಚೆ ಚೆ ಪವರ್ ಕೀ ಬಜೆ ತರಿಶ ಕನ ಬ್ಯಾನಾರ್ ಗುಡಿ ಚಿ ಕನ ಶೇ ರುಷಿಖಾಂತ ಓಟಲ್ ತಮ ಸಲಮಿನ ವೇರ್ಕವ ಔಟಫರ ತುತ ಡಲಿವಿ ರಾಜಾ ರಾಜಾ ಚಿ ಸೊಬಕಿ ಚಿ ತು ಖಂದಲಿ ಕಮ ಡೇರ್ ಜಡಲಿ ದಿನ ಡೇರ್ ಚುತ ಮನ ಚೆ ಮಾಡೆ ಪಕಾವ ಓ ಡೇರ್ ಅಪ ತಕ್ಲೀಫ್ ಸರ ಶೋ ಊರು ಮನನ ಶುಕ್ರಿಯಾ ಡೇರ್ ಚುತ

ಮುಖ್ಯವಾಗಿ ನಿಮ್ ಕೂಡ ವಿಜಯ ಜೊತೆ ಕೂಡ ಅಂತ ಪ್ರೇರಿತ ಚಿಮಿಡಿದ ವಿಜಯ ಊರ್ವಿಕನ ಸೈಲೋಡ್ ಏರ್ ಜುತವನ್ನ ವಚಾಯಮ ಅಮೇರ್ ಮರ್ವತ್ ಫ್ರಾಮ್ ತಾರಿಖೇಲ್ ಅಂಡ್ ಇರಾಕ್ ಸಲಮುನ ಸಲಾಮ್ ಟು ಯು ಅಂಡ್ ಆಲ್ ಲಿಸ್ನರ್ ವಾಲಿಕಮ್ ಸಲಾಮ ಅಮೇರ್ ಮರ್ವತ ಅಲ್ಲೋಯ್ ಸಾಡೇಶ ಇಲ್ಲೋಯ್ ಇಲ್ಲೋಯ್ ಇಲ್ಲೋಯ್ ಗುಮಾನ್ ಗುಮಾನ್ ತೇರಿ ಲುಟ್ ಆನೆ ಗುಮಾನ್ ತೇರಿ ಲುಟ್ ಆನೆ ಕಿತ್ನಾ ಬದಗುಮಾನ್ ಹೋ ಮೇ ಡೇರ್ ಜುತಮಾನ ಯೋಜನಾ ಶುಕ್ರಿಯಾ ಸದಾಫಾ ಡೇರ್ ಜುತಮಾನ ಲೋಯ್ ಕದಶೆ ಚೋಟಿ ಮರ್ವ ಚೋಟ ಗುಲಾಲೆ ಹಲೀಮಾ ಸುಲ್ತಾನ್ ದುನಿಯಾ ವಜೀರ್ ತ ಸ್ಪೆಷಲ್ ಸಲಾಮಿನಾ ವಾಲಿಕಂ ಸಲಾಂ ಯೋ ಜಹಾನ್ ಮನದಕ್ಕೆ ಶುಕ್ರಿಯಾ ರಿಕಿ ವಶೇ ಐ ಮೇಕ್ ಫ್ಲೋರ್ ಸಲಾಮ್ ಎಮ್ ಡಿ ಬೈ ಎನ್ ಎಮ್ ಡಿ ಬೈ ಮುರ್ದಿಗಾರ್ ಮೇ ಚಾಯ್ ಅರ್ಥ ಸೀಟರ್ ಅರ್ನಾ ದಾಮರ ಕಾರ್ ವೇರ್ತಾ ಅರ್ಥಲು ಲಿಷ್ಕಿ ಪೋದೋ ಕನಿ ಆಗಾಯ ಅರ್ನಾ ತೋಯ್ಸುಲ ಏನೇ ಏನೇ ಕಿಸೆ ಬದಲಿದಿಕನಾ

ಸರ್ ಜನ ಮೆಸೇಜ್ ನ ಮಶ ಋಷಿ ಜನ ಮೆಸೇಜ್ ನ ವರಸ ಋಷಿ ಓದನೆ ಸಲ ಮೇ ವಾಲ್ ಚಿಕಮ ಕನ ಮೆಸೇಜ್ ವರಸ ರೋಗಲೈ ವಾ ನೆ ಚಿಕಮಿ ತಾಪೆ ವಾಲ್ ಮಶ ರೋಗಲಿ ವಿಕನ ಜೆ ಸಲಾಮ ಅಲೈಕುಮ್ ಬೈ ಸಂಗೆ ಸುಮಲ ವಜರ ಸನೆ ಯಾ ಸಲಾಮ ವೇರ್ ಕಾ ಶಬನಮ ಬಜಿ ತಾ ಫಾತ್ಮಾ ವಜರ ಸನೆ ತಾ ನಾ ದೇ ಭಾರತ ಸುಮಮತ ಅಲಿ ತಾ ಔರ ಅಕ್ಸೆ ತಾ ನೇ ಆಪ್ ತಾ ಯುಮ ನಹಾಂ ತಾ ರುಜಿ ಖಾಂ ತಾ ತಾರ ಖಾಂ ತಾ ಆಮರ ತಾ ಸನ್ ಮಾ ಫಾನಿ ತಮ ಸಲಾಮ ವಾಲಿಕುಮ್ ಸಲಾಮ ಏರ್ ಜು ತಮ ನಸನ ಮಾ ವಾನಿ ತಾ ಸಲಮಿನ ನೇ ಫನೆ ಗವರ ಸದಲ್ ಅಲ್ಲೋ ಯಾ ಖದ ಶೇ अच्छा वेलकम वेलकम जी भाई डेडिकेट फॉर अयो अच्छा डेडिकेट आई मोता रोग बदर तकारम दमीने दाग पजड़गी फट फट कर जाओ माँ आए फालकन बख्तानूर फराम गुल गुल वजीरिस्तान एर जो तमना अरे फत खटक भी कहना अच्छा मसूद अल्लाह का फकी गमा दर्द बीमारियां यम सख्त सेहत में अरेडी ने दा छोला भर दिंग दो सलाम वालेकुम सलाम देर जो तमना अल्लाह दा रूह सेहत देर की ಸೇ ಮೋಸ್ಟ್ ವೆಲ್ಕಮ್ ಫಲ್ಕಮ್ ಬಖ್ತನೂರ್ ದಾಮಿಸ್ತಿನ ಹುಮ್ ಮೆಲ್ಕುಲ್ ತಶಮ್ ಮೆಲ್ ಕಡಿವಿ ಅಡೇರ್ ಜೊತೆ ಮನ ಯೋಜಾನ ದಾಮಿಸ್ತಿನ ಬಾರ್ ಬಾರ್ ಯೋರು ಆಯ್ಕೆನಾ

0: ಬ್ಯಾಚ್ ಕಿಮ್ನಿ ಕನ ಜಜಾ ತಗೋಲಿ ಹೋಬಿ ನೋಕಿ ಅಜ್ಜಗ ಗಾನಚೆ ಫರಂ ಗುಲೋ ನೆ ಸಡಾಯ ಹಾರ್ತ ವಿಷ್ಟಾ ಇವರ್ತರ ಅವರ್ತರ ಅನ್ನೋ ಚಿಕ್ಕಿಮ್ನಿ ಕನ ಅನ್ನೋ ದಸೆ ದಿಮಿ ಅವರ್ ದಿಂಕಿ ಲಿಸನರ್ ಆಗ ನೋಸಿ ಒಡೆರ್ ದಸೆ ಕಿಮ್ ಖೋಟಾ ಖೋಟಾ ಅವರ್ ದಿಂಕಿ ಆ ಇಂತಜಾರ್ ಕಿ ವೆಚೆ ಬೈ ಸರ್ ಸರ್ ಕಚೆ ಶೋಟ್ ಲವಿ ಹೋಸಿ ಬ್ಯಾ ಹೋಬಿ ನಕಿ ಸೈಡ್ ಒಡೆರ್ ಜು ತಮನ ಯು ಜಹಾನ್ ಮಂದ ಮುಖಿ ಶುಕ್ರಿಯ ಮುಖಿ ಅವರ್ ಸರ ಅವರ್ ಸರ ಮಾಶಾಲ್ಲಾ ದಿ ಮಿಸ್ಕೋರ್ ಛ ಟೋಲ್ ಅವರ್ ದಿಂಕಿ ಲಿಸನರ್ ನಾ ಕಿಮ್ನಿ ಕನ ವೂರ್ವಿಯೇ ಮಿಸ್ಕೋರ್ ಛ ಮಾಶಾಲ್ಲಾ ಟೋಲ್ ಪ್ರೋಗ್ರಾಮ್ ವೂರಿ ಸೈಡ್ ಡೇರ್ ಜು ತಮನ ಅಸ್ಸಲಾಮು ಅಲೈಕುಂ ಧಾವ ಚೋಟ ಮಾರ್ವಾ ರೋಲಾ ಕೇನ
1: ಬಿಲ್ಕುಲ್
0: ಖೇರ್ ಖೇರ್ ಮಜರಿ ಪ್ರೋಗ್ರಾಮ್ ಓರ್ ವಿದ ಖಬರ ಛೋಟ ಮರವಾಪುರ ಗಾಮದಲ್ಲಿ ಸರ್ ಉಡಿದಿ ಮೊಬೈಲ್ ಹೋದ್ರೆ ಪಟ್ಕೊಂಡಿವಿ
1: ಮಡ್ಕದ
0: ಅಫ್ಘಾನ್ ವಾಯ್ ಮಡಬಾಯ್
1: ಹಾನ ಮಡಬಾಯ್ ಹೇರ್ ಮೇಕ್ ಜಾನ ಬಸಡ್ಗಿನ ನೂರು ಬಸ ನಂಬರ್ ಮೇ ಬ್ಲಾಕ್ ಕವರ್ ಕಾಪಿಂಗ್ ಮೇ ಡಿಲೀಟ್ ಕಾಲ ಬರಲ್ಲೋ ಗಿಲಿ ಸತ್ತಲಿ ತೀರ ಮೇ ಡಿಲೀಟ್
0: ಕಾಲಿ ಗಿಲಿ ತೀರ ಮೇ ಡಿಲೀಟ್ ಕಾ ಬ್ಯಾಹ ಮಾರ್ಷಲ್ ಅಕ್ಷುಲಿ ಒಂದು ಸೀರನ ಬಿಲ್ಕುಲ್ ಡೇರ್ ಜೂತ ಮನ್ನಾ ದೇ ಶುಕ್ರಿಯಾ ರೀ ಇವಾಗ ಗಾನ ಹಾದ್ರೆ ಬನ್ನೋದೇ ಅಹಮದ್ ಗುಲ್ ಮರ್ವಾತ ಅವು ದಿನ ಸೇಸನೆ ಹೋಗಲೇ.